ಪತ್ತು ಮತ್ತೆ ಟಿಕ್ಕ ತೇರ್ ತೊತ್ತಿ ಕಕ್ಕ ಹತ್ತು ಚುರಿ ಜಕ್ಕ ನೀಲ್ ವಸ್ತ್ರ ಪೇರ್ ಹೋಯ್.